0: ಆಕಾಶವಾಣಿ ಹೈದರಾಬಾದ್ ಕೇಂದ್ರ ಮಧ್ಯಮ ತರಂಗ 406.5 ಮೀಟರ್ 738 ಕಿಲೋಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಎಐಆರ್ ಈ ಆಪ್ನಲ್ಲಿ ಕೇಳಿ ಕನ್ನಡ ಕಸ್ತೂರಿ. ಕಸ್ತೂರಿ ಶ್ರೋತೃಬಂಧುಗಳಿಗೆ ಆತ್ಮೀಯ ಸ್ವಾಗತ. ರತ್ನ ಅರ್ಚಕ್ ಮಾಡುವ ಪ್ರೀತಿಯ ನಮಸ್ಕಾರಗಳು. ಕಸ್ತೂರಿಯ ಇಂದಿನ ಗುರುವಾರದ ಸಂಚಿಕೆಯಲ್ಲಿ ಕೇಳಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಂಭ್ರಮ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಪರಿಮಳಾ ಜೋಶಿ, ಉಷಾ ಜೋಶಿ, ಕೃತಿಕಾ ಹಾಗೂ ರತ್ನ ಅರ್ಚಕ್. ನಮಸ್ಕಾರ ಆತ್ಮೀಯ ಶ್ರೋತೃ ಮಿತ್ರರಿಗೆ. ಸಾರೇ ಜಹಾ ಸೆ ಅಚ್ಛಾ ಹಿಂದೂಸ್ತಾನ್ ಹಮಾರ. ನಮ್ಮ ಎಲ್ಲ ಶ್ರೋತೃ ಮಿತ್ರರಿಗೆ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ತ್ಯಾಗ, ಬಲಿದಾನ, ಹೋರಾಟ ಮತ್ತು ದೇಶ ಪ್ರೇಮದ ಸುದೀರ್ಘ ಇತಿಹಾಸವನ್ನು ಹೊತ್ತಿರುವ ನಮ್ಮ ಭಾರತ 2026 ಆಗಸ್ಟ್ 15ರಂದು ತನ್ನ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹೆಮ್ಮೆಯಿಂದ ಆಚರಿಸುತ್ತಿದೆ. 1947ರ ಆಗಸ್ಟ್ 15ರಂದು ಬ್ರಿಟಿಷರ ಆಳ್ವಿಕೆಯಿಂದ ಭಾರತ ಸ್ವಾತಂತ್ರ್ಯ ಪಡೆದ ಐತಿಹಾಸಿಕ ಕ್ಷಣಕ್ಕೆ ಈಗ 79 ವರ್ಷಗಳು ಪೂರ್ಣಗೊಂಡಿವೆ. ಸ್ವಾತಂತ್ರ್ಯದ 80ನೇ ವರ್ಷಕ್ಕೆ ಕಾಲಿಡುತ್ತಿರುವ ಈ ಸಂದರ್ಭದಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಸ್ಮರಿಸುವುದರ ಜೊತೆಗೆ ಸ್ವಾತಂತ್ರ್ಯದ ನಂತರ ಭಾರತ ಸಾಧಿಸುವ ಪ್ರಗತಿಯನ್ನು ಮೆಲುಕು ಹಾಕುವುದು ಅತ್ಯಂತ ಮಹತ್ವವಾದದ್ದು. ಭಾರತ ವೈವಿಧ್ಯತೆಯಲ್ಲಿ ಏಕತೆ, ವೈವಿಧ್ಯತೆಯಲ್ಲಿ ಏಕತೆ ಎಂಬುದು ಭಾರತದ ಅತ್ಯಂತ ವಿಶಿಷ್ಟವಾದ ಗುರುತು. ಭಾರತದಲ್ಲಿ ವಿವಿಧ ಭಾಷೆಗಳು, ಧರ್ಮಗಳು, ಜಾತಿಗಳು, ಸಂಸ್ಕೃತಿಗಳು, ಸಂಪ್ರದಾಯಗಳು, ಉಡುಗೆ ತೊಡುಗೆ, ಆಹಾರ ಪದ್ಧತಿ ಮತ್ತು ಜೀವನ ಶೈಲಿ ಕಂಡುಬರುತ್ತದೆ. ಆದರೂ ಈ ಎಲ್ಲ ಭಿನ್ನತೆಗಳ ನಡುವೆಯೂ ಭಾರತೀಯರೆಲ್ಲರೂ ನಾವು ಭಾರತೀಯರು ಎಂಬ ಒಂದೇ ರಾಷ್ಟ್ರೀಯ ಭಾವನೆಯಿಂದ ಒಂದಾಗಿದ್ದಾರೆ. ಬನ್ನಿ ಹಾಗಾದರೆ, ನಮ್ಮ ದೇಶದ ಘನತೆ ಅಸಾಮಾನ್ಯವಾದದ್ದು, ಅದರ ಬಗ್ಗೆ ಕೃತಿಕಾ ಅವರು ನಮ್ಮ ಜೊತೆ ಮಾತನಾಡಲಿದ್ದಾರೆ. ಕೃತಿಕಾ ಅವರೇ, ನಮ್ಮ ದೇಶದ ಘನತೆಯ ಬಗ್ಗೆ ನೀವೇನ್ ಹೇಳ್ತೀರಾ?
1: ನಮಸ್ಕಾರ ಶ್ರೋತೃಗಳು. ಭಾರತದ ವಿಶೇಷತೆ ಎಂದರೆ ಅದರ ಸಾವಿರಾರು ವರ್ಷಗಳ ಜ್ಞಾನ, ಸಂಸ್ಕೃತಿ, ಪರಂಪರೆ ಮತ್ತು ಜೀವನ ಮೌಲ್ಯಗಳು. ಹಿಮಾಲಯದ ಶಿಖರ, ಸಾಗರದ ಅಲೆ, ಮಣ್ಣಿನ ಪರಿಮಳ, ಸಂಸ್ಕೃತಿಯ ಕಲೆ, ಭಾಷೆಗಳ ನಾದ, ರುಚಿಗಳ ಸವಿ, ನೃತ್ಯದ ಹೆಜ್ಜೆ, ಸಂಗೀತದ ರವಿ, ವೈವಿಧ್ಯತೆಯ ಬಣ್ಣ, ಏಕತೆಯ ಬಂಧ. ಹೆಮ್ಮೆಯಿಂದ ನಿಂತಿದೆ ಭಾರತ, ಜಗದಲ್ಲಿ ಅತಿ ಸುಂದರ ಚಂದ. ಭಾರತ ಸಂಸ್ಕೃತಿಯ ಸುಂದರ ಸಂಗಮ. ವಸುದೈವ ಕುಟುಂಬಕಂ, ವಿಶ್ವವೇ ಒಂದು ಕುಟುಂಬ ಎಂಬ ವಿಶಾಲ ದೃಷ್ಟಿ. ಭಾರತವು ವೈವಿಧ್ಯತೆಯ ಪ್ರತೀಕ. ಹಿಮಾಲಯದ ಶಿಖರಗಳಿಂದ ಕನ್ಯಾಕುಮಾರಿಯ ಕಡಲ ತೀರದವರೆಗೆ, ಮರುಭೂಮಿಯ ಮರಳಿನಿಂದ ಈಶಾನ್ಯ ಭಾರತದ ಹಸಿರು ಬೆಟ್ಟಗಳವರೆಗೆ, ಪ್ರತಿ ಪ್ರದೇಶಕ್ಕೂ ತನ್ನದೇ ಆದ ಭಾಷೆ, ಉಡುಗೆ, ಆಹಾರ, ಕಲೆ ಮತ್ತು ಆಚರಣೆಗಳಿವೆ. ಈ ಎಲ್ಲಾ ವೈವಿಧ್ಯತೆಯ ನಡುವೆ ನಮ್ಮನ್ನು ಬಂಧಿಸುವ ಒಂದು ಅದೃಶ್ಯ ಎಳೆ, ಅದು ಭಾರತೀಯ

0: ಭಿನ್ನತೆ. ಈ ಎಲ್ಲಾ ಭಿನ್ನತೆಗಳ ನಡುವೆಯೂ ನಮ್ಮನ್ನು ಒಂದಾಗಿ ಬಂಧಿಸುವ ಭಾವನೆ ಮಾತ್ರವೊಂದೇ, ನಾವು ಭಾರತೀಯರು ಎಂಬ ಹೆಮ್ಮೆ. ಇದೇ ಭಾರತದ ನಿಜವಾದ ಘನತೆ, ವೈವಿಧ್ಯತೆಯಲ್ಲಿ ಏಕತೆ. ಮೊದಲು ನಮ್ಮ ಭಾಷೆಗಳನ್ನೇ ತೆಗೆದುಕೊಳ್ಳಿ. ಕನ್ನಡ, ಹಿಂದಿ, ತೆಲುಗು, ತಮಿಳ್, ಮರಾಠಿ, ಬಂಗಾಳಿ, ಪಂಜಾಬಿ, ಹೀಗೆ ಅನೇಕ ಭಾಷೆಗಳು ನಮ್ಮ ದೇಶದ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ತೋರಿಸುತ್ತವೆ. ಒಂದೊಂದು ಭಾಷೆಯ ಹಿಂದೆ ಒಂದೊಂದು ಇತಿಹಾಸ, ಸಾಹಿತ್ಯ ಮತ್ತು ಜೀವನ ಶೈಲಿ ಇದೆ. ಭಾಷೆಗಳು ಬೇರೆ ಇರಬಹುದು, ಆದರೆ ಅವು ವ್ಯಕ್ತಪಡಿಸುವ ಭಾವನೆಗಳು ಒಂದೇ, ಮಾತುಗಳು ಬೇರೆ, ಮನಸ್ಸು ಒಂದೇ. ಅದೇ ರೀತಿ ನಮ್ಮ ಆಹಾರ ಸಂಸ್ಕೃತಿಯು ಬಹಳ ವಿಶೇಷ. ದಕ್ಷಿಣ ಭಾರತದ ಇಡ್ಲಿ, ದೋಸೆ, ರಾಗಿ ಮುದ್ದೆಯಿಂದ ಹಿಡಿದು ಉತ್ತರ ಭಾರತದ ಪರಾಠ, ಪಂಜಾಬಿನ ಸಾಂಪ್ರದಾಯಿಕ ಊಟ, ಗುಜರಾತಿನ ಢೋಕ್ಲಾ, ಕೇರಳದ ಸದ್ಯ, ಹೈದರಾಬಾದಿನ ಬಿರಿಯಾನಿವರೆಗೆ ಪ್ರತಿಯೊಂದು ಪ್ರದೇಶದ ಆಹಾರವು ಅಲ್ಲಿನ ಮಣ್ಣು, ಹವಾಮಾನ ಮತ್ತು ಜನರ ಬದುಕಿನ ಕಥೆಯನ್ನು ಹೇಳುತ್ತದೆ. ನಮ್ಮ ಆಹಾರದಲ್ಲಿ ಕೇವಲ ರುಚಿಯಿಲ್ಲ, ಅದರ ಜೊತೆಗೆ ಪ್ರೀತಿ ಮತ್ತು ಆತಿಥ್ಯವೂ ಇದೆ. ಹಬ್ಬದ ದಿನ ಮನೆಯಲ್ಲೇ ತಯಾರಿಸುವ ವಿಶೇಷ ಅಡುಗೆ, ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡುವ ಸಂಭ್ರಮ, ಇವೆಲ್ಲವೂ ನಮ್ಮ ಸಂಸ್ಕೃತಿಯ ಭಾಗ. ಇನ್ನು ನೃತ್ಯ ಮತ್ತು ಸಂಗೀತದ ಬಗ್ಗೆ ಹೇಳುವುದಾದರೆ, ಭಾರತ ನಿಜಕ್ಕೂ ಕಲೆಗಳ ನಾಡು. ಭರತನಾಟ್ಯ, ಕಥಕ್, ಕುಚಿಪುಡಿ, ಕಥಕಳಿ, ಒಡಿಸಿ ಎಂತಹ ಶಾಸ್ತ್ರೀಯ ನೃತ್ಯಗಳು ನಮ್ಮ ಪುರಾತನ ಕಥೆಗಳನ್ನು ಮತ್ತು ಭಾವನೆಗಳನ್ನು ಹೆಜ್ಜೆ ಹಾಗೂ ಹಾವಭಾವಗಳ ಮೂಲಕ ಜೀವಂತವಾಗಿಸುತ್ತವೆ. ಇನ್ನೊಂದೆಡೆ ಭಾಂಗ್ರಾ, ಗರ್ಭಾ, ಘೂಮರ್, ಡೊಳ್ಳು ಕುಣಿತದಂತಹ ಜನಪದ ನೃತ್ಯಗಳಲ್ಲಿ ನಮ್ಮ ಮಣ್ಣಿನ ಸೊಗಡು, ಜನರ ಉತ್ಸಾಹ ಮತ್ತು ಹಬ್ಬದ ಸಂಭ್ರಮ ಕಾಣಬಹುದು. ನಮ್ಮ ಹಬ್ಬಗಳಲ್ಲೂ ಇದೇ ವೈವಿಧ್ಯತೆ ಕಾಣಿಸುತ್ತದೆ. ದೀಪಾವಳಿಯ ಬೆಳಕು, ಹೋಳಿಯ ಬಣ್ಣ, ಈದಿನ ಸಂಭ್ರಮ, ಕ್ರಿಸ್ಮಸ್ನ ಸಂತೋಷ, ಓಣಂ, ಪೊಂಗಲ್, ಬಿಹು, ಗಣೇಶ ಚತುರ್ಥಿ, ಆಚರಣೆಗಳು ಬೇರೆ, ಸಂಪ್ರದಾಯಗಳು ಬೇರೆ. ಆದರೆ ಎಲ್ಲ ಹಬ್ಬಗಳು ಅಂತಿಮವಾಗಿ ಹೇಳುವುದು ಪ್ರೀತಿ, ಸಂತೋಷ, ಸಹಬಾಳ್ವೆ ಮತ್ತು ಒಗ್ಗಟ್ಟಿನ ಸಂದೇಶವನ್ನೇ. ಹಾಗಾಗಿ ನಮ್ಮ ವೈವಿಧ್ಯತೆ ನಮ್ಮ ದೌರ್ಬಲ್ಯವಲ್ಲ, ಅದೇ ನಮ್ಮ ಬಲ. ಬೇರೆ ಬೇರೆ ರೀತಿಯಲ್ಲಿ ಬದುಕುತ್ತಿದ್ದರೂ ಒಬ್ಬರನ್ನೊಬ್ಬರು ಗೌರವಿಸುತ್ತಾ ಒಟ್ಟಾಗಿ ಮುಂದೆ ಸಾಗುವುದೇ ನಮ್ಮ ಭಾರತದ ಶಕ್ತಿ. ನಮ್ಮ ದೇಶದ ನಿಜವಾದ ಘನತೆ ಇದೆ. ಹಳೆಯ ಪರಂಪರೆಯ ಬೇರುಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹೊಸ ಯುಗದ ಕನಸುಗಳೊಂದಿಗೆ ಮುಂದೆ ಸಾಗುತ್ತಿರುವ ಭಾರತ, ಇದು ಕೇವಲ ಒಂದು ದೇಶವಲ್ಲ, ಅನೇಕ ಸಂಸ್ಕೃತಿಗಳ ಸಂಗಮ, ಅನೇಕ ಭಾಷೆಗಳ ಸಂಗೀತ, ಅನೇಕ ಹೃದಯಗಳ ಒಕ್ಕೂಟ. ಅದಕ್ಕೆ ಹೆಮ್ಮೆಯಿಂದ ಹೇಳೋಣ, ವೈವಿಧ್ಯತೆಯಲ್ಲಿ ಏಕತೆ ನಮ್ಮ ಶಕ್ತಿ, ಭಾರತೀಯತೆ ನಮ್ಮ ಹೆಮ್ಮೆ ಮತ್ತು ಭಾರತವೇ ನಮ್ಮ ಘನತೆ.
1: ಹೌದು, ಕೃತಿಕಾ ಅವರು ನಮ್ಮ ದೇಶದ ಘನತೆಯ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ತುಂಬಾ ವಿಸ್ತಾರವಾಗಿ ಹೇಳಿದ್ದಾರೆ.

0: ಸ್ನೇಹಿತರೆ, ಸ್ವಾತಂತ್ರ್ಯವೆಂದರೆ ಕೇವಲ ಪರಕೀಯರ ಆಡಳಿತದಿಂದ ಮುಕ್ತಿ ಪಡೆದ ದಿನವಲ್ಲ. ಅದು ನಮ್ಮ ಹಕ್ಕು, ಕರ್ತವ್ಯ, ಸ್ವಾಭಿಮಾನ ಮತ್ತು ಭವಿಷ್ಯದ ಹೊಣೆಗಾರಿಕೆಯನ್ನು ನೆನಪಿಸುವ ದಿನ. ದೇಶಭಕ್ತಿಯ ಭಾವನೆಯೊಂದಿಗೆ ನಮ್ಮ ತ್ರಿವರ್ಣ ಧ್ವಜಕ್ಕೆ ಗೌರವ ಸಲ್ಲಿಸುತ್ತಾ ಸ್ವಾತಂತ್ರ್ಯ ದಿನಾಚರಣೆಯ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಬನ್ನಿ ಹಾಗಾದರೆ ನಮ್ಮ ಸ್ವಾತಂತ್ರ್ಯಕ್ಕೆ ಹೋರಾಡಿದ ಹೋರಾಟಗಾರರನ್ನು ಸ್ಮರಿಸುತ್ತಾ ಉಷಾ ಜೋಶಿಯವರು ಅವರ ಬಗ್ಗೆ ಏನ್ ಮಾತಾಡ್ತಾರೆ ಅಂತ ಕೇಳೋಣ.
1: ನಮಸ್ಕಾರ ಶ್ರೋತೃಗಳೇ, ಭಾರತದ ಸ್ವಾತಂತ್ರ್ಯ ಹೋರಾಟವು ವಿಶ್ವದ ಅತ್ಯಂತ ಮಹತ್ವದ ಸ್ವಾತಂತ್ರ್ಯ ಚಳುವಳಿಗಳಲ್ಲಿ ಒಂದಾಗಿದೆ. ಸುಮಾರು 2 ಶತಮಾನಗಳ ಕಾಲ ಬ್ರಿಟಿಷರ ಆಳ್ವಿಕೆಯಿಂದ ನಮ್ಮ ದೇಶವನ್ನು ಮುಕ್ತಗೊಳಿಸಲು ಅನೇಕ ಮಹನೀಯರು ತಮ್ಮ ಜೀವನವನ್ನೇ ತ್ಯಾಗ ಮಾಡಿದರು. ಅವರ ಧೈರ್ಯ, ತ್ಯಾಗ ಮತ್ತು ದೇಶ ಪ್ರೇಮದ ಫಲವಾಗಿ ಭಾರತವು 1947 ಆಗಸ್ಟ್ 15 ಸ್ವಾತಂತ್ರ್ಯವನ್ನು ಪಡೆದಿತು. ಅದರಲ್ಲಿ ಪ್ರಮುಖರಾದಂತಹ ಸ್ವಾತಂತ್ರ್ಯ ಹೋರಾಟಗಾರರು ಎಂದರೆ ಬಾಲಗಂಗಾಧರ್ ತಿಲಕ್ ಅವರು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂದು ಘೋಷಿಸಿದರು. ರಾಷ್ಟೀಯ ಚಳುವಳಿಗೆ ಹೊಸ ಚೈತನ್ಯವನ್ನು ನೀಡಿದರು. ಶಿಕ್ಷಣ ಮತ್ತು ರಾಷ್ಟೀಯ ಜಾಗೃತಿಗೆ ಹೆಚ್ಚಿನ ಮಹತ್ವ ನೀಡಿದಂತವರು ಬಾಲಗಂಗಾಧರ್ ತಿಲಕ್. ಇನ್ನು ಲಾಲಾ ಲಜಪತ್ ರಾಯ್ ಅವರು ಪಂಜಾಬ್ ಕೇಸರಿ ಎಂದೇ ಪ್ರಸಿದ್ಧರಾದವರು. ಸೈಮನ್ ಆಯೋಗದ ವಿರುದ್ಧ ಪ್ರತಿಭಟನೆಯ ವೇಳೆ ಗಂಭೀರವಾಗಿ ಗಾಯಗೊಂಡು ನಿಧನರಾದರು. ಬಿಪಿನ್ ಚಂದ್ರಪಾಲ್ ಇವರು ಭಾರತದ ಪ್ರಮುಖ ಹೋರಾಟಗಾರರಲ್ಲಿ ಒಬ್ಬರಾದಂತಹ ಇವರು ಪ್ರಖರ ವಾಗ್ಮಿ, ಪತ್ರಕರ್ತ, ಲೇಖಕ ಹಾಗೂ ಸಮಾಜ ಸುಧಾರಕರಾಗಿದ್ದರು. ಇವರು ಲಾಲ್, ಬಾಲ್, ಪಾಲ್ ತ್ರಿಮೂರ್ತಿಗಳಲ್ಲಿ ಒಬ್ಬರಾಗಿದ್ದರು. ಮಹಾತ್ಮ ಗಾಂಧೀಜಿ ಇವರು ರಾಷ್ಟ್ರಪಿತ ಎಂದು ಗೌರವಿಸಲ್ಪಟ್ಟವರು. ಅಹಿಂಸೆ ಮತ್ತು ಸತ್ಯಾಗ್ರಹದ ಮೂಲಕ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದರು. ಅಸಹಕಾರ ಚಳವಳಿ, ಉಪ್ಪಿನ ಸತ್ಯಾಗ್ರಹ, ಫಿಟ್ ಇಂಡಿಯಾ ಚಳವಳಿಗೆ ನೇತೃತ್ವ ನೀಡಿದರು. ಅವರ ಆದರ್ಶಗಳು ಇಂದಿಗೂ ವಿಶ್ವಕ್ಕೆ ಮಾದರಿಯಾಗಿವೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್, ನನಗೆ ನಿಮ್ಮ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂಬ ಘೋಷಣೆಯಿಂದ ಪ್ರಸಿದ್ಧರಾದವರು. ಭಾರತೀಯ ರಾಷ್ಟೀಯ ಸೇನೆಯನ್ನು ಸಂಘಟಿಸಿದರು. ಜೈ ಹಿಂದ್ ಎಂಬ ಘೋಷಣೆಯನ್ನು ಜನಪ್ರಿಯಗೊಳಿಸಿದರು. ಸಶಸ್ತ್ರ ಹೋರಾಟದ ಮೂಲಕ ಸ್ವಾತಂತ್ರ್ಯ ಸಾಧಿಸಲು ಪ್ರಯತ್ನಿಸಿದರು. ಇನ್ನು ಭಗತ್ ಸಿಂಗ್ ಭಾರತದ ಯುವ ಕ್ರಾಂತಿಕಾರಿಗಳಲ್ಲಿ ಪ್ರಮುಖರು. ಬ್ರಿಟಿಷರ ಅನ್ಯಾಯದ ವಿರುದ್ಧ ಧೈರ್ಯದಿಂದ ಹೋರಾಡಿದರು. ಭಗತ್ ಸಿಂಗರವರ ಗೆಳೆಯರಾದ ರಾಜಗುರು ಮತ್ತು ಸುಖದೇವ್ ಅವರೊಂದಿಗೆ 1931 ಮಾರ್ಚ್ 23 ಗಲ್ಲಿಗೇರಿದರು. ಅವರ ಈ ತ್ಯಾಗ ಯುವಜನತೆಗೆ ಸದಾ ಪ್ರೇರಣೆ. ಚಂದ್ರಶೇಖರ್ ಆಜಾದ್ ಇವರು ಒಬ್ಬ ಕ್ರಾಂತಿಕಾರಿ ನಾಯಕ. ಆಜಾದ್ ಎಂಬ ಹೆಸರಿನಂತೆ ಕೊನೆಯವರೆಗೂ ಬ್ರಿಟಿಷರಿಗೆ ಶರಣಾಗದೆ ಹೋರಾಡಿದರು. ಆಲ್ಫ್ರೆಡ್ ಪಾರ್ಕ್ನಲ್ಲಿ, ಈಗಿನ ಆಜಾದ್ ಪಾರ್ಕ್ ಎಂಬಲ್ಲಿ ವೀರಮರಣ ಹೊಂದಿದರು.
2: ಮತ್ತೊಬ್ಬ ಪ್ರಮುಖರಾದಂತಹ ಹೋರಾಟಗಾರರಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇವರು ಉಕ್ಕಿನ ಮನುಷ್ಯ ಎಂದು ಪ್ರಸಿದ್ಧರಾದವರು. ಸ್ವಾತಂತ್ರ್ಯ ಚಳವಳಿಗಳಲ್ಲಿ ಗಾಂಧೀಜಿಯವರ ಆಪ್ತ ಸಹಚರರಾಗಿದ್ದರು. ಸ್ವಾತಂತ್ರ್ಯಾನಂತರ 500 ಹೆಚ್ಚು ಸಂಸ್ಥಾನಗಳನ್ನು

ಭಾರತಕ್ಕೆ ವಿಲೀನಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಮತ್ತೊಬ್ಬರು ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಭಾರತದ ಮೊದಲ ರಾಷ್ಟ್ರಪತಿಯಾದವರು. ಮೌಲಾನಾ ಅಬುಲ್ ಕಲಾಂ ಆಜಾದ್, ಇವರು ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ನಾಯಕರು. ಹಿಂದೂ ಮುಸ್ಲಿಂ ಐಕ್ಯತೆಯನ್ನು ಪ್ರತಿಪಾದಿಸಿದವರು. ಸ್ವಾತಂತ್ರ್ಯ ಭಾರತದ ಮೊದಲ ಶಿಕ್ಷಣ ಸಚಿವರಾಗಿದ್ದವರು ಇವರು. ಇನ್ನು ರಾಣಿ ಲಕ್ಷ್ಮೀಬಾಯಿ, ಇವರು ಝಾನ್ಸಿಯ ರಾಣಿ. 1857 ಪ್ರಥಮ ಸ್ವಾತಂತ್ರ್ಯ ಸಮರದಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಧೈರ್ಯ, ಶೌರ್ಯ ಮತ್ತು ದೇಶಭಕ್ತಿಯ ಪ್ರತೀಕವಾಗಿ ನೆನಪಾಗುತ್ತಾರೆ ಈ ಮಹನೀಯರು. ಈ ಸಂದರ್ಭದಲ್ಲಿ ಒಂದು ಹಾಡು ನೆನಪಾಗುತ್ತಿದೆ.

0: ಪರಮ ಋಷಿಗಳ ಪುಣ್ಯ ಬೀಡಿದು ಸೋದರ. ಜೈ ಹಿಂದ್.
1: ಉಷಾ ಜೋಶಿಯವರು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ತುಂಬಾ ವಿಸ್ತಾರವಾಗಿ ತಿಳಿಸಿದ್ದಾರೆ.

0: ಸ್ವಾತಂತ್ರ್ಯವೆಂಬುದು ನಮಗೆ ಸುಮ್ಮನೆ ದೊರೆತ ಕೊಡುಗೆಯಲ್ಲ. ಅದು ನಮ್ಮ ದೇಶದ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ, ಬಲಿದಾನ ಹಾಗೂ ಫಲ. ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ನಮ್ಮ ಹೆಮ್ಮೆ. ಅವರು ಕಟ್ಟಿಕೊಟ್ಟ ಭಾರತವನ್ನು ಇನ್ನಷ್ಟು ಬಲಿಷ್ಠಗೊಳಿಸುವುದು ನಮ್ಮೆಲ್ಲರ ಕರ್ತವ್ಯ. ಶ್ರೋತೃಗಳೇ, ಸ್ವಾತಂತ್ರ್ಯ ಪಡೆದ ಅಂದಿನ ಭಾರತದಿಂದ ಇಂದಿನ ನವ ಭಾರತದವರೆಗೆ ನಮ್ಮ ದೇಶ ಹಲವು ಕ್ಷೇತ್ರಗಳಲ್ಲಿ ಅಪಾರ ಪ್ರಗತಿ ಸಾಧಿಸಿದೆ. ವಿಜ್ಞಾನ, ತಂತ್ರಜ್ಞಾನ, ಬಾಹ್ಯಾಕಾಶ, ಡಿಜಿಟಲ್ ಕ್ರಾಂತಿ, ಶಿಕ್ಷಣ, ಕೃಷಿ, ಕೈಗಾರಿಕೆ, ಆರ್ಥಿಕತೆ, ಕ್ರೀಡೆ, ಮಹಿಳಾ ಸಬಲೀಕರಣ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಭಾರತ ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದ ಛಾಪು ಮೂಡಿಸುತ್ತಿದೆ. ಆಕಾಶದಿಂದ ಬಾಹ್ಯಾಕಾಶದವರೆಗೆ, ಗ್ರಾಮೀಣ ಭಾರತದಿಂದ ಡಿಜಿಟಲ್ ಭಾರತದ ಕಡೆಗೆ, ಪರಂಪರೆಯಿಂದ ಆಧುನಿಕತೆಯ ಕಡೆಗೆ ಸಾಗುತ್ತಿರುವ ನಮ್ಮ ದೇಶದ ಈ ಪಯಣ ನಿಜಕ್ಕೂ ಮೆಚ್ಚುವಂತಹದ್ದು. ಹಾಗಾದರೆ ಬನ್ನಿ, ಅಂದಿನ ಭಾರತ ಹೇಗಿತ್ತು, ಇಂದಿನ ಭಾರತ ಹೇಗೆ ಬದಲಾಗಿದೆ ಮತ್ತು ಭವಿಷ್ಯದ ಭಾರತವನ್ನು ಹೇಗೆ ಕಟ್ಟಬಹುದು ಎಂಬ ಬಗ್ಗೆ ಒಂದು ಚಿಕ್ಕ ನೋಟವನ್ನು ನಮ್ಮ ಮುಂದೆ ಇಡಲಿದ್ದಾರೆ ಪರಿಮಳಾ ಜೋಶಿ ಅವರು.
1: ಭಾರತ ಭಾರತಿಗೆ ನಮಸ್ಕರಿಸುತ್ತಾ, ಭಾರತ ಮತ್ತು ಪ್ರಗತಿ ಇವೆರಡೂ ಪೋಟಿಗೆ ಬಿದ್ದು ಪೈಪೋಟಿಯನ್ನು ಸಾಧಿಸ್ತಾ ಮುಂದೆ ನಡೀತಾ ಇದೆ. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಜಗ್ಗದೆಯ ಕುಗ್ಗದೆಯ ಹಿಗ್ಗಿ ನಡೆ ಮುಂದೆ, ಬೆಚ್ಚ ಬಿಡು ನೆಚ್ಚ ನೆಡು, ಕೆಚ್ಚದೆಯ ಗುಡಿಯಲ್ಲಿ ಸೆರೆಯ ಹರಿ ಹರಿಯನಿರಿ, ಹುಟ್ಟಳಿಸು ಹುಡಿಯಲ್ಲಿ ನಾನಿಳಿವೆ ನೀನಿಳಿವೆ, ನಮ್ಮೆಲುಬುಗಳ ಮೇಲೆ ಮೂಡುವುದು ಮೂಡುವುದು ನವ ಭಾರತದಲ್ಲಿ. ಎಷ್ಟು ನಿಜ ಅಲ್ವೇ ಸ್ನೇಹಿತರೆ? ನಮ್ಮ ನಡೆ ಮುಂದಕ್ಕೆ ಸಾಗ್ತಾ ಇದೆ. ಭಾರತ ಅಂದು ಅಭಿವೃದ್ಧಿ ಹೊಂದಿತ್ತು, ಈಗಲೂ ಅಭಿವೃದ್ಧಿ ಹೊಂದುತ್ತಾನೇ ಇದೆ. ಒಂದು ಕ್ಷೇತ್ರ ಅಂತ ಅಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲೂ ತನ್ನ ಸಾಧನೆಯನ್ನ ತೋರಿಸ್ತಾ ಮುಂದೆ ಸಾಗ್ತಾ ಇದೆ. ಭಾರತದ ಸಂಸ್ಕೃತಿ, ಸಂಪ್ರದಾಯ, ಹಿರಿಮೆ, ಗರಿಮೆ ಅದು ಮಾತುಗಳಿಗೆ ನಿಲುಕದ್ದು, ಮೌಲ್ಯಗಳಿಗೆ ಅಪ್ರತಿಮವಾದದ್ದು. ಸಂಸ್ಕೃತಿಯನ್ನ ಉಳಿಸಿಕೊಂಡು ಆಧುನಿಕತೆಯನ್ನ ಅಳವಡಿಸಿಕೊಂಡು ಮುಂದೆ ಸಾಗುತ್ತಿದೆ ನಮ್ಮ ಭಾರತದ ಸಂತತಿ. ಭಾರತ ದೇಶದ ಬೆನ್ನೆಲುಬು ಕೃಷಿ. ಕೃಷಿಯನ್ನ ತನ್ನ ಕೈಗಾರಿಕಾ ಕ್ಷೇತ್ರವಾಗಿ ಮಾಡಿಕೊಂಡು, ಸೇವಾ ವಲಯದೊಂದಿಗೆ ತಂತ್ರಜ್ಞಾನವನ್ನ ಬೆನ್ನೆಲುಬಾಗಿ ಮಾಡಿಕೊಂಡು ಉಪಯೋಗಿಸಿಕೊಂಡು ಮುನ್ನಡೀತಾ ಇದೆ. ಇನ್ನು ಗ್ರಾಮೀಣ ನಗರೀಕರಣ, ನಗರೀಕರಣದೊಂದಿಗೆ ಸ್ಮಾರ್ಟ್ ನಗರಗಳು ಸುಧಾರಿತ ಮೂಲ ಸೌಕರ್ಯಗಳೊಂದಿಗೆ ಬೆಳೆದು ನಿಂತಿವೆ. ಎಲ್ಲೆಲ್ಲೂ ಸ್ವದೇಶಿ ಉತ್ಪನ್ನಗಳಿಗೆ ವಿಶೇಷ ಸ್ಥಾನಮಾನ, ಕೈಮಗ್ಗ, ಕರಕುಶಲ ಇವುಗಳಿಗೆ ಹೆಚ್ಚಿನ ಬೆಲೆ. ಕೈಮಗ್ಗದ ಜೊತೆ ಜೊತೆಗೆ ಜಾಗತಿಕ ಮಾರುಕಟ್ಟೆ ವಿಶಾಲತೆಯನ್ನು ಹೊಂದಿದೆ. ಇ ಕಾಮರ್ಸ್ ಹೆಚ್ಚಿನ ಮಹತ್ವವನ್ನು ಹೊಂದಿಕೊಂಡಿದೆ. ಗುರು ಶಿಷ್ಯ ಪರಂಪರೆ, ಮೌಲ್ಯ ಆಧಾರಿತ ಶಿಕ್ಷಣ, ಡಿಜಿಟಲ್ ಶಿಕ್ಷಣ, ಹೊಸ ಶಿಕ್ಷಣದ ನೀತಿಗಳು, ಜಾಗತಿಕ ಕಲಿಕಾ ಅವಕಾಶಗಳು ಸಾಕಷ್ಟು ನಮ್ಮ ಅಂಗಳಕ್ಕೆ ಬಂದು ಸೇರಿವೆ. ಕುಟುಂಬ ವ್ಯವಸ್ಥೆ ಇಂದಿಗೂ ವಸುದೈವ ಕುಟುಂಬಕದಲ್ಲಿ ಅಂದರೆ ಪ್ರಪಂಚಕ್ಕೆ ಮಾದರಿಯಾಗಿ ನಿಂತಿದೆ. ನಮ್ಮ ದೇಶ ಒಗ್ಗಟ್ಟಿಗೆ ಹೆಚ್ಚಿನ ಮಹತ್ವವನ್ನು ನೀಡುತ್ತದೆ. ಒಗ್ಗಟ್ಟಿಗೂ ಮಾದರಿಯಾಗಿ ನಿಂತು ತನ್ನೊಂದಿಗೆ ಇತರ ದೇಶಗಳನ್ನು ಕಲಿಸಿಕೊಂಡು ಮುನ್ನಡೆಯುತ್ತಾ ಇದೆ. ವೈಯಕ್ತಿಕ ಬೆಳವಣಿಗೆಯೊಂದಿಗೆ ಸಮಾನ ಅವಕಾಶಗಳಿಗೆ ಇಲ್ಲಿ ಒತ್ತಿದೆ. ಯೋಗದಿಂದ ಹಿಡಿದು ಆಯುರ್ವೇದ ತನ್ನ ನೈಸರ್ಗಿಕ ಜೀವನ ಶೈಲಿ ನಮ್ಮದು. ಯೋಗ ಮತ್ತು ಆಯುರ್ವೇದಕ್ಕೆ ಇದೀಗ ವಿಶ್ವ ಮಟ್ಟದಲ್ಲಿಯೇ ಮಾನ್ಯತೆ ಸಿಕ್ಕಿರುವುದು ನಮ್ಮ ದೇಶದ ಘನತೆಯನ್ನು ಸಾರುತ್ತಿದೆ. ಆಧುನಿಕ ವೈದ್ಯಕೀಯ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೇಳಿಕೊಳ್ಳಲೇ ಅಸದಳವಾದದ್ದು. ನಮ್ಮ ದೇಶಭಕ್ತಿ, ಸ್ವಾತಂತ್ರ್ಯ ಹೋರಾಟದ ಉತ್ಸಾಹ, ಅಭಿವೃದ್ಧಿ ಹೊಂದಿದ ಭಾರತದ ನಿರ್ಮಾಣದ ಸಂಕಲ್ಪ ಇವೆಲ್ಲವೂ ನಮ್ಮ ಕೈಗನ್ನಡಿಯಾಗಿ ಕಾಣಿಸಿಕೊಳ್ಳುತ್ತಾ ಇದೆ. ಇದೇ ಅಲ್ಲದೆ ಸ್ಥಳೀಯ ವ್ಯಾಪಾರ, ಸ್ವದೇಶಿಯ ಆರ್ಥಿಕತೆ, ಜಾಗತಿಕ ವ್ಯಾಪಾರ, ಡಿಜಿಟಲ್ ಆರ್ಥಿಕತೆ, ಸ್ಟಾರ್ಟ್ಅಪ್ ಸಂಸ್ಕೃತಿ, ಭಾರತೀಯ ಕಲೆ, ಸಾಹಿತ್ಯ ಮತ್ತು ಭಾಷೆಗಳ ವೈಭವ ನಮ್ಮ ಭಾರತೀಯ ಪರಂಪರೆಯೊಂದಿಗೆ ಜಾಗತಿಕ ವೇದಿಕೆಯಲ್ಲಿ ಭಾರತದ ಅಚ್ಚನ್ನು ಹೆಚ್ಚು ಹೆಚ್ಚು ಗುರುತಾಗಿ ಮೂಡಿಸುತ್ತಿದೆ. ಒಂದು ಕ್ಷೇತ್ರವಲ್ಲ, ಭಾರತ ಇಂದು ಕಾಲಿಡದ ಕ್ಷೇತ್ರವಿಲ್ಲ. ಎಲ್ಲಾ ಕ್ಷೇತ್ರದಲ್ಲೂ ಅಭಿವೃದ್ಧಿಯನ್ನು ನೋಡಬಹುದು. ಉದಾಹರಣೆಗಾಗಿ ನಾವು ಕ್ರೀಡೆಯನ್ನು ತೆಗೆದುಕೊಂಡಾಗ ಭಾರತದ ಹೆಮ್ಮೆಯ ಕ್ರೀಡೆ ಹಾಕಿ, ಇದು ಈಗ ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿದೆ. ಈ ಕ್ಷೇತ್ರದಲ್ಲಿ ಮಹಿಳೆಯರು ಕೂಡ ಸಾಕಷ್ಟು ಅವಕಾಶಗಳನ್ನು ಹೊಂದಿ ಮಿಂಚುತ್ತಿದ್ದಾರೆ. ಹಾಗೆಯೇ ಮಹಿಳಾ ಸಬಲೀಕರಣ, ಮಹಿಳೆಯರು ಯಾವಾಗಲೂ ಭಾರತದಲ್ಲಿ ಹಿಂದೆ ಉಳಿದಿರಲಿಲ್ಲ. ಯಾಕಂದರೆ ಅದಕ್ಕೆ ಸಾಕ್ಷಿ ನಮ್ಮ ಸ್ವಾತಂತ್ರ್ಯ ಹೋರಾಟ. ಸ್ವಾತಂತ್ರ್ಯ ಹೋರಾಟದಲ್ಲಿ ಅದೆಷ್ಟೋ ಜನ ಮಹಿಳೆಯರು ತಮ್ಮ ಮಕ್ಕಳನ್ನು, ತಮ್ಮ ಮನೆಯ ಗಂಡಸರನ್ನು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಹೊರಕಳಿಸಿ ಬಲಿ ನೀಡಿದವರು. ಅಂದಿನಿಂದ ಸಬಲೀಕರಣ ಸಾಕ್ತಾನೆ ಬಂದಿದೆ. ಅಂಗಳದಿಂದ ಹಿಡಿದು ಆಕಾಶದವರೆಗೆ ಮಹಿಳೆಯರು ಎಲ್ಲಾ ಕ್ಷೇತ್ರಗಳ

0: ತಲುಪಿದ್ದಾರೆ. ವಿಜ್ಞಾನ ಆಗಲಿ, ರಾಜಕೀಯ ಆಗಲಿ, ಶಿಕ್ಷಣ ಆಗಲಿ, ರಕ್ಷಣೆ, ಕ್ರೀಡೆ, ಉದ್ಯಮ ಎಲ್ಲ ಕ್ಷೇತ್ರದಲ್ಲೂ ಹೆಚ್ಚಿನ ಪ್ರೋತ್ಸಾಹ ಸಿಗ್ತಾ ಇದೆ. ಇನ್ನು ಆರ್ಥಿಕ ಅಭಿವೃದ್ಧಿಯ ಬಗ್ಗೆ ನೋಡಿದಾಗ ಅಭಿವೃದ್ಧಿ ಹೊಂದುತ್ತಿರುವ ಭಾರತ ಈಗೂ ಅಭಿವೃದ್ಧಿ ಹೊಂದಿದ ಭಾರತವಾಗಿ ನಾವು ನೋಡ್ತಾ ಇದ್ದೀವಿ. ವಿಶ್ವದ ಪ್ರಮುಖ ಆರ್ಥಿಕ ಶಕ್ತಿಗಳಲ್ಲಿ ಭಾರತ ಒಂದು. ಡಿಜಿಟಲ್ ಪಾವತಿಗಳು ನಮ್ಮ ಹತ್ರ ಈಗ ಶರವೇಗದಲ್ಲಿ ಸಾಗ್ತಾ ಇದೆ. ಸ್ಟಾರ್ಟ್ಅಪ್ಗಳು ಕೂಡ ಅಷ್ಟೇ. ಎಷ್ಟೋ ಯುವಜನರು ಸ್ಟಾರ್ಟ್ಅಪ್ಗಳನ್ನ ಆರಂಭ ಮಾಡಿಕೊಂಡು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಅವರು ಮೆರಿತಾ ಇದ್ದಾರೆ. ಐಟಿ ಕ್ಷೇತ್ರ ಹಬ್ಗಳಾಗಿ ನಮ್ಮ ದೇಶದ ಕೆಲವು ರಾಷ್ಟ್ರಗಳು ಮೆರಿತಾ ಇವೆ. ಉತ್ಪಾದನೆ ಸೇವಾ ವಲಯ ವೇಗವಾಗಿ ಬೆಳೀತಾ ಇದೆ. ಮುಖ್ಯವಾಗಿ ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ, ಆತ್ಮ ನಿರ್ಭರ ಭಾರತ ಇಂತಹ ಯೋಜನೆಗಳು ನಮ್ಮ ಯುವ ಶಕ್ತಿಯನ್ನ ಮುನ್ನಡೆಸ್ತಾ ಇದೆ. ಇನ್ನು ಸಾಮಾಜಿಕ ಬದಲಾವಣೆ ಅಭಿವೃದ್ಧಿ ಅಂದ್ರೆ ನಮ್ಮ ವ್ಯವಸ್ಥೆ, ಮುಖ್ಯವಾಗಿ ಕುಟುಂಬ ವ್ಯವಸ್ಥೆ ಮೊದಲೇ ಹೇಳಿದಂತೆ ಸಾಕಷ್ಟು ಅಚ್ಚನ್ನ ಮೂಡಿಸಿದೆ. ಸಾಮಾಜಿಕ ಮೌಲ್ಯಗಳಿಗೆ ಹೆಚ್ಚಿನ ಮಹತ್ವ ಸಿಕ್ಕಿದೆ. ಸಾಂಸ್ಕೃತಿಕ ಅಭಿವೃದ್ಧಿ ಅಂದೂ ಇತ್ತು, ಈಗ ಇನ್ನಷ್ಟು ವೇಗವನ್ನ ಪಡೆದುಕೊಂಡು ಪ್ರೋತ್ಸಾಹವನ್ನ ಪಡೆದುಕೊಂಡು ಕಲೆಗೆ, ಸಂಗೀತಕ್ಕೆ, ನೃತ್ಯಕ್ಕೆ, ಯೋಗಕ್ಕೆ, ಆಯುರ್ವೇದಕ್ಕೆ, ವೈದ್ಯಕೀಯ ಕ್ಷೇತ್ರಕ್ಕೆ ಹೆಚ್ಚಿನ ಅಭಿವೃದ್ಧಿಯನ್ನ ಜಾಗತಿಕ ಮಟ್ಟದಲ್ಲಿ ಇದು ಪಡೆದುಕೊಂಡಿದೆ. ವಿಜ್ಞಾನ ಕ್ಷೇತ್ರದಲ್ಲಿ ನಾವು ಸಾಧಿಸದೇ ಇರುವ ವಿಷಯವೇ ಇಲ್ಲ. ಇಸ್ರೋ ಮೂಲಕ ಚಂದ್ರಯಾನ, ಮಂಗಳಯಾನ, ಆದಿತ್ಯ L1 ಮತ್ತು ಅನೇಕ ಉಪಗ್ರಹಗಳ ಉಡಾವಣೆಗಳಲ್ಲಿ ಭಾರತ ಇಡೀ ವಿಶ್ವದ ಗಮನವನ್ನು ಸೆಳೆದುಕೊಂಡಿದೆ. ಅಷ್ಟೇ ಅಲ್ಲ, ಭಾರತ G20, ಬ್ರಿಕ್ಸ್, ಕ್ವಾಡ್ ಸೇರಿದಂತೆ ಹಲವು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ತನ್ನ ಛಾಪನ್ನು ಮೂಡಿಸಿದೆ. ಅಷ್ಟೇ ಅಲ್ಲ, ಔಷಧೋದ್ಯಮ, ಪ್ರವಾಸೋದ್ಯಮ, ಮಾಹಿತಿ ತಂತ್ರಜ್ಞಾನ, ಡಿಜಿಟಲ್ ಪಾವತಿ ವ್ಯವಸ್ಥೆ, ಮಾನವೀಯ ಸಹಾಯ ಕಾರ್ಯಗಳ ವಿಷಯಗಳಿಗಾಗಿ ವಿಶ್ವದ ಮೆಚ್ಚುಗೆಯನ್ನು ಪಡೆದಿದೆ ನಮ್ಮ ಭಾರತ. ಅದಕ್ಕೆ ನಮ್ಮ ಭಾರತದ ಭಾರತಿಗೆ ತಲೆಬಾಗಿ ನಮಿಸುತ್ತಾ ಜೈ ಭಾರತ.
1: ಪರಿಮಳ ಜೋಶಿಯವರು ಭಾರತ ಅಂದು ಮತ್ತು ಇಂದು ಇದರ ಬಗ್ಗೆ ತುಂಬಾ ವಿಸ್ತಾರವಾಗಿ ಹೇಳಿದ್ದಾರೆ.

0: ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಸ್ಮರಿಸುವುದರ ಜೊತೆಗೆ ದೇಶದ ಕಡೆಗೆ ನಮ್ಮ ಜವಾಬ್ದಾರಿಯನ್ನು ಅರಿತುಕೊಳ್ಳೋಣ. ದೇಶದ ಸಂವಿಧಾನ ಮತ್ತು ಕಾನೂನುಗಳನ್ನು ಗೌರವಿಸುವುದು, ರಾಷ್ಟ್ರದ ಏಕತೆ ಮತ್ತು ಅಖಂಡತೆಯನ್ನು ಕಾಪಾಡುವುದು, ಪರಿಸರವನ್ನು ಸಂರಕ್ಷಿಸುವುದು, ಸಾರ್ವಜನಿಕ ಆಸ್ತಿಯನ್ನು ಕಾಪಾಡುವುದು, ಪ್ರಾಮಾಣಿಕವಾಗಿ ನಮ್ಮ ಕರ್ತವ್ಯ ನಿರ್ವಹಿಸುವುದು ಹಾಗೂ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಸಹೋದರತ್ವವನ್ನು ಬೆಳೆಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ದೇಶ ನಮಗೆ ಏನು ಕೊಟ್ಟಿದೆ ಎಂಬುದಕ್ಕಿಂತ ದೇಶಕ್ಕಾಗಿ ನಾವು ಏನು ಮಾಡಬಹುದು ಎಂಬ ಚಿಂತನೆಯೇ ನಿಜವಾದ ದೇಶಭಕ್ತಿ. ಭಾರತದ ಭವ್ಯ ಭೂತಕಾಲವನ್ನು ಗೌರವಿಸಿ ಇಂದಿನ ಸಾಧನೆಗಳ ಬಗ್ಗೆ ಹೆಮ್ಮೆ ಪಡುತ್ತಾ ಉತ್ತಮ ಮತ್ತು ಬಲಿಷ್ಠ ಭಾರತದ ನಿರ್ಮಾಣಕ್ಕಾಗಿ ನಮ್ಮ ಕೈಲಾದ ಕೊಡುಗೆಯನ್ನು ನಾವೆಲ್ಲರೂ ನೀಡೋಣ.
1: ಸಮಸ್ತ ಶ್ರೋತೃ ಬಾಂಧವರಿಗೆ
2: ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು.
0: ಇಲ್ಲಿಯವರೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಪ್ರಸಾರಗೊಂಡಿತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಪರಿಮಳ ಜೋಶಿ, ಉಷಾ ಜೋಶಿ, ಕೃತಿಕಾ ಹಾಗೂ ರತ್ನ ಅರ್ಚಕ್. ಈ ಕಾರ್ಯಕ್ರಮ ಆಕಾಶವಾಣಿ ಹೈದರಾಬಾದ್ ಕಸ್ತೂರಿ ಬಾನುಲಿ ಕೇಂದ್ರದ ಕೊಡುಗೆ. ಶ್ರೋತೃಗಳೇ, ಮುಂದಿನ ಮಂಗಳವಾರದ ಸಂಚಿಕೆಯಲ್ಲಿ ಕೇಳಿ ಡಾಕ್ಟರ್ ಸುಭದ್ರಾ ಅವರೊಂದಿಗೆ ವಾತ ರೋಗ ನಿವಾರಣೆಗೆ ಪಂಚಕರ್ಮ ಚಿಕಿತ್ಸೆ, ಈ ವಿಷಯದ ಕುರಿತಾಗಿ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ.

ಶ್ರೋತೃಗಳೇ, ಇಲ್ಲಿಗೆ ಕಸ್ತೂರಿ ಕನ್ನಡ ಕಾರ್ಯಕ್ರಮ ಮುಗಿಯುತ್ತದೆ. ಮತ್ತೆ ನಮ್ಮ ನಿಮ್ಮ ಭೇಟಿ ಬರಲಿರುವ ಮಂಗಳವಾರದಂದು ಇದೇ ಸಮಯಕ್ಕೆ ಇದೇ ತರಂಗಗಳ ಮೇಲೆ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ರತ್ನ ಅರ್ಚಕಗಳಿಗೆ ಅಪ್ಪಣೆ ನೀಡಿ ನಮಸ್ಕಾರಗಳು.